0: ವಧು
1: ಅಲ್ಲ
0: ಇದ್ಗೊ ಮೆತ್ತ ಅಂದ್ರೆ ಚಿಚ್ಚಿದ್ದ ಚಟ್ ಪಾಠ
1: ಮಾಂತರ್
0: ಪಾಠ ಪಾಠ ನೋಡಿ ಚೀಲ ಪಾಠ ನೋಡಿ ವೇಡ್ಕಾಯ್
1: ಚೀಲ
0: ವೇಡ್ಕಾಯ್ ನೋಡಿ ರಾಮ್ನ ಪಾಠ ಪಾಡು ರಾಮ್
1: ಏಂದುರಾಮ್
0: ಅತ್ನಿಯಾಯ್ ಮಾಲು ಪಾಠ ನಟ್ ಪೇರ್ ಜಮ್ಮ ಪಾಟಲ್ ಗೂಬಿ ಪೋಲೋಮ್ ಮಾಂತರ್ ಇಪ್ಪಟ್ಟೆಕ್ ವೆಂದನ್ ಪಾಠ ಬೆಲ್ಲೋಕ ಮೆನ್ಮು ಆ ಪಾಠ ನೆಕೆ ಚೀಲ ಆಮ್ ಬೆಲ್ವೆ ನಾಮ್ ಆರಾಮ್ ದಾದರ್ ಬೈಯೋನ್ ಬೆಲೆ ವೆನ್ಪಿ.

ಗಂಡ ಮುಯಿ ರಾಕ್ಯ ಸುಳಿ ತೋರ ದುಷ್ಟ ಪುತ್ರಕು ಮುಯಿ ದಕಿಲ ನಿಂದ್ರ ಬೆಲರು ನಿಂದ್ರ ಭಾಗ್ಯಚು ತೋರ ಮಹಾಬಾಬ ಗೌರಕ್ಕೆ ಪಲೈ ಜಾಹ ಜಾಹೋ ಜಾಹೋ.

0: ಮಾತಾ, ಕಂಠ ಚುರಿ ಲಗೈಚಿ ಯಾರು ಬಂದರ ಪೇಡಿದೇವಾ ಮಹಾಪ್ರಭು ಚಾಲೋ ಮಾತಾರ ಸಂಕಟ ಪೇಡಿದೇವಾ ಸುಂದರಿ ರಹ ತಾರು ಜೆ ಕಂಠ ಚುಡಾಯಿಲಾ
1: ಸುಂದರಿ ರಹ ತಾರು ಜೆ ಕಂಠ ಚುಡಾಯಿಲಾ
0: ಸುಂದರಿ ರಹ ತಾರು ಜೆ ಕಂಠ ಚುಡಾಯಿಲಾ
1: ಸುಂದರಿ ರಹ ತಾರು ಜೆ ಕಂಠ ಚುಡಾಯಿಲಾ
0: ಸಂಜೆ ಬಲೆ ಮಂತ್ರ ಪೋರೆ ಪಿಂಡ ಕು ಜೋಡಿಲಾ ಸಂಜೆ ಬಲೆ ಮಂತ್ರ ಪೋರಿ ಪಿಂಡ ಕು ಜೋಡಿಲಾ ಗಾಯತ್ರಿ ಮಂತ್ರ ಪೋರಿ ಜೀವ ದಾನು ದೇಲಾ
1: ಗಾಯತ್ರಿ ಮಂತ್ರ ಪೋರಿ ಜೀವ ದಾನು ದೇಲಾ
0: ಗಾಯತ್ರಿ ಮಂತ್ರ ಪೋರಿ